0: ಅಕ್ಕಡ ಮಾರ್ನಿಂಗ್ ನ್ಯೂಸ್ ಅಲ್ಲಟ ಹಂಗ ಬೆಲಾ ಮತ ಅಕ್ಕಡ ನಂಗ ಬೆಲಾ ಉದಾಸನ ಹಯಾಯಿ ವಿನಾಡಿ ತಿಸ್ ನವೆಯಾಯಿ
1: ಕಾಟಕ್ ಕಲಿನ್ ಪತ್ತದ ವಿಸ್ತರ ಸಮಗ ಅಲುತ್ಮ ತುರ ತುರ ದನಗಲ್ಲ ಉನು ಸುಮ್ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರ ಸವಿಸ್ತರವ
2: ಲಖನ ಮೋರ್ನಿಂಗ್ ನ್ಯೂಸ್ ಅಲ್ಲ
3: ಲಖನ ಸಿತ ನಿವನ ಬುದುಪನ ಸಿತ ನಿವನ ಬುದುಪನ
2: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸೆನಸುರಾತ ರಾತ್ರಿ ನವೇಟ.

0: ಅನುಗ್ರಹಾಯ
1: ನುಪಿಯಲ್ ಕೋಟಿ ಹತಲಿಯ ಕಮ್ಮುಡದ ಪುನಾದಕ್ಕೆ ರತ್ನ ಬರಿ
2: ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ
3: ಸುಪ್ರಿ ಟ್ಯಾಗ್ ತುಲಾ ಪ್ರಥಮ ಟ್ಯಾಗ್ ಲಕ್ಷ ವಿಸ ಲಕ್ಷ ದಿಕ್ಕೆ ಟ್ಯಾಗ್ ಸಮಗ್ರ ಸುಪ್ರಿ ಅಂಕೇಟ ತ್ಯಾಗ ಮೆಗಾ ಪವರ್.

0: ಆದರೆ ಬಿದಾಗಲ್ಲ ಓನಮಿನ ಸತಿ ದಿನವಲ್ಲ ದವಲ್ ಏಕೆ ಎದ ಹತರ ಬಿದಾಗ
1: ಓನ್ ಟೈಮ್.

ಬಗಲ್ದಲ್ಲಹ ವಿನಾಡಿ ಹದಲಿ ಸಟ ವಿಲಾಬ ಚಾಮರ ವೀರಸಿಂಗ್ ಹಾಗೆ ಸಿಂಧು ಗುಡಕ ಇಲ್ಲದಿಬ್ಬ ಇದನ್ನು ನಮ್ಮ ಲಸನಮ ಸಿಂಧು ಕ್ಲಾಸಿಕರ್ ಗಿಡ ತೀನು ಇಲಂಗಡ ಇದನ್ನ ಮೇ ಸಿಂಧು ಅದ ಮಂಗ ಎದು ಕರೆಗನ್ನು ಮೇ ವಿಲಾಬೆ ಹಪಿ ವಹಾಗಿ ನಿನ್ನ ವಕಿಲ ಮಡ ಮೆಸೇಜ್ ಕ ದಾಲ್ತನು ಅಪೆ ಕ್ಯಾಗಲ್ ಮೀದನಿ ಗಮಿ ಉಪನಂದ ಮದಾಮತೆ ಆಗಿ ಪನವಾಗಿ ಲಕಡ ಇನ್ನವಲಂಗಿಮ್ಮ ಕೇಲ ಯಮಡ ಮೆಸೇಜ್ ಕ ದಾಲ್ ತೀನುವ ಹರ ಏನಂಗನ್ನು ಅವ ತಕಿತು ಕರೆಗನ್ನು ಹಪಿ ಅನ ಸಿಂಧು ಅದ ಮೇ ವಿಧಿ ಹಟ.

0: ರನ್ನ ನವೆ. ಆದರೆ ಬೆದಾಗಲ್ಲ ಓನಮನ ಸತೇ ದಿನಗಳ ದವಲ್ ಎಕೆ ಎದ ಹತರ ಬೆದಗ.
1: All time beats with

0: ಅಲ್ಲವೇ? ಆದರೆ ಪೆದಾಗನ್ನ ಓನಮನ ಸತೇ ದಿನವಲ ದವಲ್ ಎಕೆ ಎದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್

0: ಅಲ್ಲವೇ, ಆದರೆ ಬಿದಾಗಲ್ಲ ಓನಮನ ಸತೆ ದಿನವಲ್ಲ ತವಲ್ ಏಕೆ ಹತರ ಬಿದಾಗ
1: ಓವರ್ ಟೈಮ್.

0: ಸೇವನೆ
1: ಸ್ವಾಭಾವಿಕ ಗುಣನಿರ್ಪಿರಿ ಪೇಚೆಯ ಮೆರಿಸ್ ಕೊಡು ತುನಪು ಹಾಕುಡು ಗಾಂಬಿರಿ ಸಹ ಹಾಕುಡು
0: ಲಂಕಾ ಬೆನ್ ಇಟರಾಟ ತತ್ಯಾನ ವಿಜಯ ಪ್ರೊಡಕ್ಟ್ಸ್ ರಸ ಹಂದುನನ ದೀಪ ಅಗ ಅತಿ ನಮ ವಿಜಯ ಪ್ರೊಡಕ್ಟ್ಸ್
1: ಎದುರು ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್ಸ್
2: ವಾರ್ತಾ ಪಿಟ ವಾರ್ತಾ ತಮನೆ ಕೋಟಿ ಅಟೆ ಎನ್ಎಲ್ ಬಿ ತನಡೆ ತಹನೆ ಎಲುತರಾಯಿ ರುಪಿಯಲ್ ಕೋಟಿ ದಹತುನ ನಮೆ ಅಟ ಇಕ್ಮವು ದೆವಂತ ಸುಪಿರಿತೆ ಅಗಲಬಾದಿಮಿ ರಟೆ ಸಂವರ್ಧನೆ ದೆವಂತ ಶಕ್ತಿ ಅಕ್ವಿಮಿ ಒಬತ್ ತಿನವ ರಟ ತಿನವನ ಜಾತಿಯ ಮಹತ್ತಾನ ಸಂಪತ ತಹನೆ ತಹನೆ ಬಿಲದೀಗೆ ನೋಬಾತ್ ಕೋಟಿ ಪಚೇಕು ವನ್
3: ಲಕ್ಕಣ ಸಿತ ನಿವನ ಬುದುಪನ ಸಿತ ನಿವನ ಬುದುಪನ
4: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸೆನಸುರಾತ ರಾತ್ರಿ ನವೇಟ

0: ಅತ್ಯವಶ್ಯ ಭಾಂಡ ಸಂದಹ ಅಡುವ ಮಿಲಡ ವಡಾ ಅಡುವೆ ಸುದು ಕೆಕೊಳ್ಳು ಕಿಲೋ ಎಕಕ್ ರುಪಲ್ ಎಕಸೆಯ ನೂರಾವ್ಯಾಯಿ ಸುದು ಸೀರಿ ಕಿಲೋ ಎಕಕ್ ರುಪಲ್ ದಿಸೆಯ ನಫೆಯಾಯಿ ಮುಂಗಡ ಕಿಲೋ ಎಕಕ್ ರುಪಲ್ ಅತಿಸಿ ಹತ್ತ ಪಹಾಯಿ ರತು ಪರಿಪು ಕಿಲೋ ಎಕಕ್ ರುಪಲ್ ದಿಸೆಯ ಹತ್ತ ನಫೆಯಾಯಿ ಲೊಕುಲೋನು ಕಿಲೋ ಎಕಕ್ ರುಪಲ್ ಎಕಸೆಯ ಹತ್ತಲಿಸ ನಫೆಯಾಯಿ ರತುಲೋನು ಕಿಲೋ ಎಕಕ್ ರುಪಲ್ ತುಂಬಸಿಯ ವಿಸ್ಸಾಯಿ ಅರ್ಧಪಲ್ ಕಿಲೋ ಎಕಕ್ ರುಪಲ್ ದಿಸೆಯ ಪನಸ ನಫೆಯಾಯಿ ಲಂಕಾ ಸದುಸ ಜಾತಿ ನಿಲತೀರಕ
1: ಹೋಲ್ ಡ್ರೈವ್ ವಿಕ್ಟೇಟಾ
2: ಲಂಕಾ ಈವನಿಂಗ್ ಡ್ರೈವ್.